0: ಹಲೋ ಆಕಾಶವಾಣಿ ಭವಾನಿ ಪಾಟಣ.
1: ಮನ್ ಕಿ ಬಾತ್ ಪ್ರಧಾನಮಂತ್ರಿ ಆಕಾಶವಾಣಿ ಪರ್
2: ಮೇರಿ ಮನ್ ಕಿ ಬಾತ್ ಸಂಬಂಧ ಮೇ ಅಗರ್ ಆಪ್ ಕುಛ್ ಕಹನಾ ಚಾಹತೆ ಹೈ ತೋ ಆಪ್ ಮನ್ ಕಿ ಬಾತ್ ಆಕಾಶವಾಣಿ ಸಂಸದ್ ಮಾರ್ಗ ನಯಿ ದಿಲ್ಲಿ ಅಗರ್ ಚಿಠಿ ಭಿ ಭೇಜ ದೇಂಗೇ ಔರ್ ಕುಛ್ ಸುಝಾವ್ ದೇಂಗೇ ವೋ ಜರೂರ್ ಮುಜ್ ತಕ್ ಪಹುಂಚ್ ಜಾಯೇಗಾ ಔರ್ ಮೈ ಜರೂರ್ ಉಸ್ಕೋ ಗಂಭೀರತಾ ಸೇ ಲೂಂಗಾ.
1: ಯದಿ ಆಪ್ माननीय प्रधानमंत्री को मन की बात के लिए कोई सुझाव देना चाहते हैं तो पता नोट करें. मन की बात आकाशवाणी संसद मार्ग नई दिल्ली 110001.
2: मैं आपको निमंत्रण देता हूं मेरे मन की बात के लिए आपके मन की बात भी जुड़नी चाहिए.

ಸೆಸೋಹ್ಲ ಕಿಸಾನ್ ಮಣಿ ಕಾರ್ಯಕ್ರಮ ಪ್ರಯೋಜನ ರಾಜೀವ್ ಕುಮಾರ್ ಮಹಂತ, ಉಪಸ್ಥಾಪನಾ ದೇವಿ ಪ್ರಸಾದ್ ಮಹಂತಿ, ಅಂಬಿಕಾ ಮಹಾಪಾತ್ರ.